0: ನೆಕ್ಸ್ಟ್ ಕಾಲ್ ಬಗ್ಗೋರು ಅದೇನ ನೆಕ್ಸ್ಟ್ ಪ್ಲೇ ಕೇಸಿ ಬಾ ಜಪರ್ ಹನ್ಗೋಲ್ ಟಾಪೆ ಬಿಲ್ಕುಲ್ ಚಾ ಕೊಡ್ತೇವೆ. ಗುರು ನೆಕ್ಸ್ಟ್ ಕಲರ್ ಚಿಮಿಸ ಕಾಲ್ದಿಲ್ಲ ಆರಿಸ್ ಹೋಗ್ತೇಜಿ. ಅಸ್ಲಾಂ ಅಲೈಕುಮ್. ಫಖೇರ್ ಫಖೇರ್ ತಡಾಯ್ ಮಾಶೆ
1: ಬರಾಬರಿ
0: ಏ ಬಿಲ್ಕುಲ್ ಬರಾಬರ್ ಠೀಕ್ ಠಾಕ್ ಯಾ
1: ವಕ್ತ ತೋ ರೋಕದಾ
0: ಏ ಜಿ ಬಿಲ್ಕುಲ್ ರೋಕದಾ ತಬರು ತವ್ಯಾಯ್
1: ಸಬ್ ಬರಾಬರಿ ಅಲ್ಹಮ್ದುಲಿಲ್ಲಾಹ್ ನಮ್ಮ ಹುಡುಗ ಜಮ ಸಂದ ಬಂದ ಬರಾಬರಿ
0: ಅಲ್ಹಮ್ದುಲಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್
1: ಮಾ ಪಾಂಜ ಕರೆ ಬಾರೂ ಸ್ಟಾರ್ಟ್ ಆಯ್
0: ಏ ಬಾರೂ ಹೋ ಶುರು ದಾಯ್ ಬಿಲ್ಕುಲ್ ಮೋ ಹೊನ್ನದಾ ಇಲ್ಲಿ ದಲ ಜಕ ಚ ಸ್ಟುಡಿಯೋ ಕೆ ಯಾ ಹೋ ಫೀಡ್ಬ್ಯಾಕ್ ರೋ ತಮೆ ಲಾವ್ ಶೋ ಅವರಿ ದುನ್ ಕಿ ಮಾಶ ಅಲ್ಲಾ ಗಮಿಸ್ ತ
1: ಬಿಲ್ಕುಲ್ ಮಾ ಕಚ ರಾ ಕು ದಿಲ್ ತಾ ಬಾ ಶಾಕ್ ಟೇ ಟು ರಿಯಸ್ ದೋ ಹೋ ಬಾರೂ ನ ದಾ ಸ್ಟಾರ್ಟ್
0: ಅಲ್ಲಾ ಪಾಕ್ ತೆ ಖೈರ್ ರಹಮತುನ ಬರನು ನವರೈ
1: ಹೋ ಲಸ್ಕಿ ದಾ ತೆ ರಿಯಸ್ ದೋ ಸೋಡಾ ದಾ ಕರಾ ಪರಕಾಯ ಮೇ ಜಾರ್ ಕ
0: ಜಾರ್ ಜಾರ್ ಜಾರ್ ಜಾರ್ ವಿತ ಯೈ ಹಾ
1: ಯೈ ದಾ
0: ಜಿ ಮಂದ ತೆ ದಾ ಮಂದ ತೆ ಬಕಲೈ ಪಖಿ ಜಿ
1: ಮಸ್ತತೆ ಗಲ್ದಿ ಬಾದೋಂ ಸರ್ಗಿ ದೀರದ್ರಿ ಮಾಯಲ ಮೇದೆ ಪಸರಲಿ ದೀ ಮಂದತೆ ಗಲ್ದಿ ಮಂದತೆ ಗಲ್ದಿ ಬಾದೋಂ ಸರ್ಗಿ ದೀರದ್ರಿ ಮಾಯಲ ಮೇದೆ ಪಸರಲಿ ದೀ ಮಂದತೆ ಗಲ್ದಿ ಮಂದತೆ ಗಲ್ದಿ
0: ಮಂದತೆ ಬಕಲೈ ಪಖಿ ಜಿ
1: ಮಂದತೆ ಬಸ್ ಬಿಸ್ ಗಡೂಲ ಯಾರ ಗಾಡದಾಯ್ ಮಂದತೆ ಅವಾಗ ಉಚ್ಚಾಯಿ ಯಾ ತಯಾ ಜ ತಕ್ಸಿ ಮೇ ಟಕರಾಯ್ ದಾಯ್ ತೋ ಇಲ್ಚ ಮಂದತೆ ಗುಂದಾ ಹೋಣ ವಾತಾನ್ ತಕ್ಸಿ ನಿ ದೇ ಕಸ್ ತಕ್ಸಿ ನ ಪಾಡ್ಕಿ ಮಾಡ್ಕಿ ತಕ್ಸಿ ದೇ ಪೇ ಚಾವಲಿ ಗಾ
0: ಮಾಶಾಲ್ಲಾ ಮಾಶಾಲ್ಲಾ ಮಾಶಾಲ್ಲಾ
1: ಏ ಮೇರಾ ವಕ್ತ ಖರೀರ್ ದಾಯ
0: ಬಿಲ್ಕುಲ್ ಠೀಕ್ ಠಾಕ್ ಅಲ್ಹಮ್ದುಲಿಲ್ಲಾ ಜಬರ್ದಸ್ತ್ ಅಲ್ಲಾ ಪಾಕ್ ಕರಮ್ ದಾ ಶಿಗಡೆ ದಿ ತಬರು ತೋ ಯಾ ಜನಾಬ್ ಬಿಲ್ಕುಲ್ ಮಾಶಾಲ್ಲಾ
1: ಸಬ್ ಬರೋಬಾರಿ ಅಲ್ಹಮ್ದುಲಿಲ್ಲಾ ಬಾಜ಼ೂರ್ ಪೇಸ್ ರುಗ್ಲಲ
0: ಹಾ ಹಾ
1: ಏದೇ ಅಡಿ ಮೇ ಆನ್ ಕಡಲಾ ಜಾ ಮುಜ್ದಾ ಹೋರಾಜ್ ಬಾಯಿ ಲಾಗ್ ಜಾ ದಾ
0: ಮೆಹನತ್
1: ಮೆಹನತ್ ಮೆಹನತ್ ನಾನೇ ಮೇಲಾವಿ ಕಲ ಕಲ
0: ನೈ ಟೆಲಿಫೋನ್ ಹಾಕ ಸೂರ್ ನಾಯ್ಕನ ಬಸ್ ದೇಖ ಹೋ ಲಕ್ತಾಯ್ ಚಾವಲ ಮೇಲಾವಶಿ ಚಾವಲ ಬಸ್ ಚಾವಲ್
1: ಮೇಲಾವಶಿ
0: ಯೋ ಟೆಲಿಫೋನ್ ದಾಯೋ ದುಮ್ರಾ ಮಾಶಾಲ್ಲಾ ಅವ್ರಿ ದುನ್ ಕಿ ಬಲ ಡೇರ್ ದಿ ಅಲ್ಲಾ ಇನ್ನೂರ ಡೇರ್ ಕಿ ನೋ
1: ಆಗಿ
0: ತರಿಕಾ ವಿತ ಉಷಯ ಅವ್ರಿ ದುನ್ ಕಿ ಊರ್ ವಿತ ಟೆಲಿಫೋನ್ ತೋ ಡೇರ್ ಎಕ್ಸ್ಪೀರಿಯನ್ಸ್ ತಾಯ್ಕನ ತಲಕಿ
1: ಬಂದಿ ಜಿ ಯಾ ತಾರಿಕ್ ತಗರ್ ಡಾಯಲ್ ಕಾ ಜಾ ಉಲ್ ಅಜರ್ ಲಾಗಿ ಓ ದಾಗಾ ಸೆ ಬರ್ ಲಾಗಿ ಯಾ ಜಾ ಹಾ ಸೆ ಬತೆ ತ ಸಡಿಯ ಕಿ ಉಲಾಗಿ ಆ ರಸ್ ಕಾ ಕೆ ಕಾ ಕೆ ಕಾ ಕೆ ಅಸಲಂ ಗಿ ಜರ್ ದ ಉಲಾಜಾ ಉಲಾಜಾ ಜಿ ಓ ಜರಿ ಸಾಂ ಜಸ ಬಾತ್ ಬೈ ತಪ ಬರೆ ಬರೆ ನ ಕಿ ಮಲಾ ಬೈ ತಪ په بورې بورې د وخت تر کوله یو جهان مانا ناون سګین ټینک یو سو مچ
0: Okay, Ji, once again, thank you so very much for calling us. Saber Khan, you, Jahanmana, thank you so very much.

ಕಾನೆಕ್ಸ್ ಬೈಕನ ರಾಜ್ ಮಾಮು ನೇಮ್ ಟೋಪಿ ಎಸ್ ಐ ವಿ ಡಾ ಪ್ರೋಗ್ರಾಮ್ ವಾಲ್ ಔರ್ ಯಕೀನ್ ವಕಾ ದೇರ್ ನೈಸ್ ನೇಮ್ ದಾಯ್ ಬಿಲ್ಕುಲ್ ಮಾಹೋಲ್ ಮುತಾಬಿಕ ಓ ರಾಜ್ ಮಾಮು ತೋ ಸಿದ್ವಾಡ ಆಯ್ ಟಪೆ ವಕ ಐ ಓ ಸಮ್ ವೇಟ್ ವೇರ್ತಾ ಕೈ ಓ ಜಿ ವೆಲ್ಕಮ್ ಟು ಆಲ್ ಆಫ್ ಫ್ರೆಂಡ್ಸ್ ಮೀ ಗ್ರೇಟ್ ಮಲಿಕಾ ಜಿ ಬಿಲ್ಕುಲ್ ಟಪೆ ಬಹಾದಿ ತಕೀರ್ ತರನುಮ್ ಬಹಾದಿ ತಕೀರ್ ಜಿ ಓ ಪೋಯಟ್ರಿ ಬಹಾಶಾ ಮೇಲೆ ಜಿ ಅನ್ನೋರ ಡೇರಿ ಕಿಮತಿ ಖಬರ್ ಇಸಿದೆ ಅಗಾ ಬಹಾಶಾ ಮೇಲೆ ಜಿ ಮುನಿಯ ಮಾ ಕೈಸಾ